0: ಆಶ್ರಭವಿ ಸಿಮರೌ ಸಿಮರ ಸಿಮರ ಸುಖ ಪಾವೋ ಸಿಮರೌ ಜಾಸ ಬಿಸುಂಬರ ಏಕ
1: ನಾಮ ಜಪತ ಅಗಂತ ಅನೇಕ
0: ವೇದ ಪುರಾಣ ಸಿಮರತ್ ಸುದಾಖ್ಯರ
2: ಇನ್ನೇ ರಾಮ ನಾಮ ಕೇ ಅಖರ
0: ಕಿನಕಾ ಏಕ ಜಸ ಜೀ ಬಸಾವ ಕಂಕಿ ಏಕ ದರ್ಶ ತುಹಾರೋ ಸುಖ ಮನೆ ಸುಖ ಅಮೃತ ಪ್ರಭ ನಾಮ
1: ಮನ ವಿಶ್ರಾಮ
0: ರಹಾವ ಪ್ರಭ ಕೈ ಸಿಮರಣ ಗರ್ಭ ನಾ ಬಸ
1: ಪ್ರಭ ಕೈ ಸಿಮರಣ ದುಃಖ ಸಮನಸ
0: ಪ್ರಭ ಕೈ ಸಿಮರಣ ಕಾಲ ಪರ ಹರ
1: ಪ್ರಭ ಕೈ ಸಿಮರಣ ದುಷ್ಮಂತರ
0: ಪ್ರಭ ಸಿಮರತ ಕಾಶ ಬಿಗನ ಲಾಗ
1: ಪ್ರಭ ಕೈ ಸಿಮರಣ ಒಂದಿನ ಜಾಗ
0: ಪ್ರಭ ಕೈ ಸಿಮರಣ ಪೌ ನಾ ವ್ಯಾಪ
1: ಪ್ರಭ ಕೈ ಸಿಮರಣ ದುಃಖ ನಾ ಸಂತಾಪ
0: ಪ್ರಭ ಕಾ ಸಿಮರಣ ಸಾಧ ಕೈ ಸಂಗ
1: ಸರ್ವ ನಿಧಾನ ನಾನಕಾರ ರಂಗ
0: ಪ್ರಭ ಕೈ ಸಿಮರಣ ಹೃದ ಸೇದ ನಾ ಉನೇದ
1: ಪ್ರಭ ಕೈ ಸಿಮರಣ ಜ್ಞಾನ ಧ್ಯಾನ ತತ್ವದ
0: ಪ್ರಭ ಕೈ ಸಿಮರಣ ಜಪ ತಪ ಪೂಜಾ
1: ಪ್ರಭ ಕೈ ಸಿಮರಣ ದಿನ ಸಹ ದೂಜಾ
0: ಪ್ರಭ ಕೈ ಸಿಮರಣ ತೀರ್ಥ ಇಸ್ ನಾನೇ
1: ಪ್ರಭ ಕೈ ಸಿಮರಣ ದರ್ಗಹ ಮಾನೇ
0: ಪ್ರಭ ಕೈ ಸಿಮರಣ ಹೋಯೇ ಸೋ ಫಲಾ
1: ಪ್ರಭ ಕೈ ಸಿಮರಣ ಸುಫಲ ಫಲಾ
0: ಸೇ ಸಿಮರ ಜಿನ ಆಪ ಸಿಮರಾಯೇ
1: ನಾನಕತಾ ಕಹಲಾ ಗೋಪಾಯೇ
0: ಪ್ರಭ ಕಾ ಸಿಮರಣ ಸಭ ತೇ ಉಚ್ಚಾ
1: ಪ್ರಭ ಕೈ ಸಿಮರಣ ಉದ್ರೇ ಮೂಚಾ
0: ಪ್ರಭ ಕೈ ಸಿಮರಣ ತೃಷ್ಣಾ ಬುಝೈ
1: ಪ್ರಭ ಕೈ ಸಿಮರಣ ಸಭ ಕಿ ಸುಜಾ
0: ಪ್ರಭ ಕೈ ಸಿಮರಣ ನಾಹಿ ಜಮ ತ್ರಾಸಾ
1: ಪ್ರಭ ಕೈ ಸಿಮರಣ ಪೂರನೆ ಆಸಾ
0: ಪ್ರಭ ಕೈ ಸಿಮರಣ ಮನ ಕಿ ಮಲ ಜಾಯೇ
1: ಅಮೃತ ನಾಮೃತ ಮಹೇ ಸಮಾಯ
0: ಪ್ರಭ ಜೀ ಬಸೈ ಸಾಧ ಕೀ ರಸನಾ
1: ನಾನಕ ಜನ ಕಾ ದಾಸನ ದಸನಾ
0: ಪ್ರಭ ಕೋ ಸಿಮರೈ ಸೇ ಧನವಂತೇ
1: ಪ್ರಭ ಕೋ ಸಿಮರೈ ಸೇ ಪತವಂತೇ
0: ಪ್ರಭ ಕೋ ಸಿಮರೈ ಸೇ ಜನ ಪ್ರವಾನ
1: ಪ್ರಭ ಕೋ ಸಿಮರೈ ಸೇ ಪುರುಖ ಪ್ರಧಾನ
0: ಪ್ರಭ ಕೋ ಸಿಮರೈ ಸೇ ಬೇ ಮೊಹತಾಜೇ
1: ಪ್ರಭ ಕೋ ಸಿಮರೈ ಸೇ ಸರ್ವ ಕೇ ರಾಜೇ
0: ಪ್ರಭ ಕೋ ಸಿಮರೈ ಸೇ ಸುಖವಾಸೀ
1: ಪ್ರಭ ಕೋ ಸಿಮರೈ ಸದಾ ಅವನಾಸೀ
0: ಸಿಮರನ್ ತೇ ಲಾಗೇ ಜಿನ ಆಪ ದಯಾಲಾ
1: ನಾನಕ ಜನ ಕೀ ಮಂಗರ ವಾಲಾ
0: ಪ್ರಭ ಕೋ ಸಿಮರೈ ಸೇ ಪರ ಉಪಕಾರೀ
1: ಪ್ರಭ ಕೋ ಸಿಮರೈ ತಿನ್ ಸದ ಬಲಿಹಾರೀ
0: ಪ್ರಭ ಕೋ ಸಿಮರೈ ಸೇ ಮುಖ ಸುಹಾವೇ
1: ಪ್ರಭ ಕೋ ಸಿಮರೈ ತಿನ್ ಸುಖ ವಿಹಾವೇ
0: ಪ್ರಭ ಕೋ ಸಿಮರೈ ತಿನ್ ಆತ್ಮ ಜೀತಾ
1: ಪ್ರಭ ಕೋ ಸಿಮರೈ ತಿನ್ ನಿರ್ಮಲ ರೀತಾ
0: ಪ್ರಭ ಕೋ ಸಿಮರೈ ತಿನ್ ಅನಂದ ಕನೇರೇ
1: ಪ್ರಭ ಕೋ ಸಿಮರೈ ವಸೇ ಹರನೇರೇ
0: ಸಂತ ಕೃಪಾ ತೇ ಅನ ದಿನ ಜಾಗ
1: ನಾನಕ ಸಿಮರನ ಪೂರಾ ಭಾಗ
0: ಪ್ರಭ ಕೈ ಸಿಮರನ ಕಾರ್ಜ ಪೂರೇ
1: ಪ್ರಭ ಕೈ ಸಿಮರನ ಕಬಹು ನಾ ಚೂರೇ
0: ಪ್ರಭ ಕೈ ಸಿಮರನ ಹಾರ ಗುಣ ಬಾನೀ
1: ಪ್ರಭ ಕೈ ಸಿಮರನ ಸಹಸ್ಮಾನೀ
0: ಪ್ರಭ ಕೈ ಸಿಮರನ ನಿಹಚಲ ಆಸನ
1: ಪ್ರಭ ಕೈ ಸಿಮರನ ಕಮಲ ವಿಗಾಸನ
0: ಪ್ರಭ ಕೈ ಸಿಮರನ ಅನಹದ ಚೂನಕಾರ
1: ಸುಖ ಪ್ರಭ ಸಿಮರನ ಕಾಂತ ನಾ ಬಾರ
0: ಸಿಮರಹ ಸೇ ಜನ ಜಿನ ಕೌ ಪ್ರಭ ಮಯಾ
1: ನಾನಕ ದಿನ ಜನ ಸರಣೀ ಗಯಾ
0: ಹರ ಸಿಮರನ ಕರ ಭಗತ ಪ್ರಗಟಾಯೇ
1: ಹರ ಸಿಮರನ ಲಗ ವೇ ರೂಪಾಯೇ
0: ಹರ ಸಿಮರನ ಪೈ ಸೇದ ಜತಿ ದಾತೇ
1: ಹರ ಸಿಮರನ ನೀಚ ಚೋಹ ಕುಂಟ ಜಾತೇ
0: ಹರ ಸಿಮರನ ತಾರಿ ಸಬ ತರನಾ